ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ವಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂಗೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಇದ ಕಪಿಲ ವಸ್ತು ನಗರ ಸನ್ನ

ಇವಲಿ ಪಿರಿತ ಯಮೆಕುಟ ಪುಲ್ವನ್ನ ಉದಯ ಭಾವಿತ ಕರಂಡ ಎಸೆ ನೊಮೆತಿನ ಶ್ರವಣೇ ಕರಂಡ ಕ್ರಮ್ಯ ಯುದಾಗತ್ ಮೇ ಕುಮನ ಆಕಾರಕ್ಕೆ ಯುವತ್ ಮೇ ಏಕಾಂತ ಆಶೀರ್ವಾದಯ ಶತಕ್ ಶಾಂತ್ಯ ಯಹಪತಕ್ ಸಲಸಿನವಾಮಾಯಿ.